ಅನುತ ಜಯ ದೇವ ಶ್ಲೋಕ ಶೃಂಗಾರ ರಾಗದೀಪ ಭರತ ಶಾಸ್ತ್ರ ರಮಣೀಯ ನಾದನ ಭಾವ ಭಾವರೂಪ ಸ್ವರ ವಿಲಾಸ ಹಾಸ ಚತುರ ನಯನ ಸುಮವಿ

ದಸವದನ ದಮಿತ ದೈವತ ಪರಿಷದ ಅಭ್ಯರ್ಥಿ ತಥಾ ಸರಧಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಷದ ದಿಪ

0: ದೈತ್ಯರ ಚಕ್ರ ಪರಾಕ್ರಮ ನಿರ್ವಕ್ರ
1: ಜಯ ವಿಜಯೀ ಭವ
0: ಜಯ ಜಯ ನಿರಂತರ ದಾನ ಧಾರಾ ಜಲ ಸಂಪ್ಲಾವಿತ ಸಮಸ್ತ ಭೂಮಂಡಲ ಕೀರ್ತಿರುನ್ಮಂಡಲ
1: ಜಯ ವಿಜಯೀ ಭವ
0: ಜಯ ಜಯ ನಿಖಿಲ ದೈತ್ಯ ರಾಜ್ಯ ಪದವಿ ವಿಭ್ರಾಜಮಾನ ಸ್ವಚ್ಛ ತೇಜೋ ನಿಧಾನ
1: ಜಯ